ಪದವಾಕ್ಯ ಮಹಾಧಿನೇತ್ರೀ ಶ್ರೀ ಕೃಷ್ಣ ಮಾರಿ ಕಿರಿಜೇ ತವ ಸುಪ್ರಭಾತಂ ಮಲ್ಲೀಶ ವೆಂಕಟಗಿರಿ.